ಎಸ್, ಯು ಆರ್ ಮೈ ಡ್ರೀಮ್ ಗರ್ಲ್. ನಾ ಕಲಲ ರಾಣಿನ ಕಳ್ಳ ಮುಂದೆ ಅದ್ಭುತಂ, ಅವನು ಅದ್ಭುತಂ, ಮನ ಕಲೆಯಕ ಅದ್ಭುತಂ. ಈ ಕಲೆಯಕ್ಕೆ ಇಲಾಗೆ ಉಂಡಾಲಿ, ಪ್ರಾಮಿಸ್.

0: ಮರುಕು ನಂಬರ್ 2324-0856.
1: ವೆನ್ನೆಲವೇ ವೆನ್ನೆಲವೇ ಮಿನ್ನೆ ದಾಟಿ ವಸ್ತಾವಾ.
0: ಜನರಂಜನೆ, ಶ್ರೋತಲ ಮನೋರಂಜನೆ ಪ್ರತಿರೋಜು ಉದಯಂ 7:30 ಮೀ ವಿವಿಧ ಭಾರತಿ 102.8.

0: ಸಜ್ಜಂ ಸಕಜಂ ಸಕನಂ ಸಕದಂ ತತ್ತಂಕಿತಿ ತಕ್ಕಿರಿಗಿನಿ ತತ್ತಜ್ಜಂ ಸಕಜಂ ಸಕನಂ ಸಕದಂ ತತ್ತಂಕಿತಿ ತಕ್ಕಿರಿಗಿನಿ ತತ್ತಜ್ಜರಿ ತದನ ತಜ್ಜನು ತದನು ತತ್ತಿಮಿ ತದಿಮಿ ತಜ್ಜನು ತಕ್ಕಿತ ಸರಿತ ದನತ ಜನುತ ದಿಮಿತ ತಕ್ಕಿತ ಸಂ ಸಂ ತತ್ತಿರಿಗಿನಿ ಸಂ
1: ಕೆಂಬು ತನ್ನ ಚೀರ್ ಬಿಂಚಕ್ಕರ ಥಳ ಕೆಂಬು ತನ್ನ ಚೀರ್ ಬಿಂಚಕ್ಕರ ಕಲಪುತ್ತು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು ಕುತ್ತಿಕೆಂದು

0: ಗಾರೆ ಗಾರೆ
1: ಜರ ಬಡ
0: ಗಾರೆ ಗಾರೆ
1: ಸೂರು ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟೆ
0: ಗಾರೆ ಗಾರೆ
1: ಎಷ್ಟು ಸೂರು ಕಿದ್ದಾರದಿ ಸೂರು ಇನ್ನಾಯ ಅದು ಯ ಚತುರ ನಾರ ಅಮ್ಮ

0: ಚತುರ ಗೋಡ ಯಾ ಗೋಡ ಚತುರ ಗೋಳ ಯಾ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ ಯಾ ಚತುರ ಬೋಲ ಗಾ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ